ಜನ ಮನೋರಥಮ ಬಂದಲೇ ಪಾಡುತ ಮಯಾಳಿಗೆ ತಗೋ ಮಾಡಲಾಳು ಪರಮಭಕ್ತು ಭಕ್ತರು ದುರ್ಣಭಾರಾವಾರುಂಡ ಜನ್ಮ ಮರಗುಡೆ ಕಲಿಬಾಗಲು ತೀರ್ಚು ಮಾಯಲ್ಲೇ ಉದಂಬುದಮಯಾನಿ ಕಗೋ ಮಾಟಲಾಡಲು ಹರೇ ಸಾಯಿ ದೇವ ಪತ್ತೀರ ಬದುಕು ಪಾಡಬೇಡ ದುರಗರಾಜರಾಜರಾಜ ಎಲುಜು ಬೇಡಿಕೊಂಡ ನನ್ನು ದಾಪ ಪ್ರೋಭು ಬಬದಮಯಾನಿ ಕಗೋ ಮಾಟಲಾಡು ಶ್ರೀ ವೆಂಕಟೇಶ ಸುಪ್ರಕಾಶ ಸರ್ವೋನ್ನತ ಸಜ್ಜನ ಮಾನಸನ ಚೇತನ ಕನಕಾಂಬರ ತರಳದ ಬಕುಟ ಕುಂದರ ಹರಾಜಿ ಸಹನೆ ಜನುಜುಳೆ ಹೊಗಡಗ ಸಾಧನ.

0: ಸುಂದರ ಮದನ ಮೋಹನ
1: ಶ್ಯಾಮ ಸುಂದರ ಮದನ ಮೋಹನ
0: ಶ್ಯಾಮ ಸುಂದರ ಮದನ ಮೋಹನ
1: ಶ್ಯಾಮ ಸುಂದರ

ಸಾಯಿ ಮಾಟ ಬಂಗಾರು ಬಾಟ. ಈ ಶೀರ್ಷಿಕನ ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾವಾರಿ ದಿವ್ಯ ಬೋಧನುಂಡಿ ಒಕ ಅಪೂರ್ವ ವಚನ ಕಾಂತಿರೇಖ ಮೀಕೋಸಂ.